0: ತ್ರೈ ಮಂಡಳಿಯ
1: ಕೆಸೆಯ ಆದ್ರೆ ಹಂಗನ್ನ ಬೇಗಿಲ್ಲ ತೀನವನಿವೆ. ಕೆಸಡ ಸಿದ್ದಾಲೇಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನ ನಿಮಿ ನೆತಿಕೆಲ್ಲಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಒಸು ಕೆಸ ಸಮನೀಕರಾಯಿ
1: ಮಾರೈನಿ
3: ವೇಳಾವ ಒಬ್ಬ ಬೆತ್ತ ಗೆನ ಎಣ್ಣೆ
4: ಉದಯ ನಾಮಿನಾಡಿಯೇ ಕೈದಾನ್.

ಪ್ರಾಣೆ ಜೀವೇನ್ ವೆನ್ವನವಾಗಿದ್ದಾನೆ, ಆದ್ರೆ ಮರಿಲಾಗಿ ಮತ್ತೆ ಜೀವತ್ತಿನ ಸವ ನತಿಯೋನ ಇಸ್ರ ಆದ್ರೆ ಮಾವ ಅನುಪು ಏಕಾಲೇ ಆಯನ್ನೇ ಮಂದನ್ನ ಏತ್ ಸಿಹಿ ನೋಕರ ಇನ್ನ ಬೇ ಮಟ್ ನಾ ಪುರುಣತ್ ಎ ಅಮಗೆ ಪಾನ ಕೇಳ ತರಂಗ ಒಯ ದವಸ ಕೆಹ ಮಂದಾರಂ ರ ಮುಲಿಂ ಎನ್ನೊನೆ ಕೊಹೆಟದಿ ಕೇಳ ತರಂಗ ಒಯ ಆದ್ರೆ ಅರಂಗ್ ಎನ್ನ ಮೋನೆ ನೋರಟ ಲಂಕಿ ರಾಮ ಸೀತರ ಆದ್ರೆ ಕ್ಯೂವ ಓ ರಾಮ ಸೀತರ ಆದ್ರೆ ಕ್ಯೂವಟ ರಾಧಾ ಕೃಷ್ಣರ ಆದ್ರೆ ಕ್ಯೂವಟ ಕವದಾವತ್ತೆ ಆದ್ರೆ ಆಲಟಾಯ್ತೇ ನಾನೆ ಹೆಬ್ಬಾಯ ಆಲ ಲೋಕಿಟ ಪಾನಿವಿಡೆ ಅಗ್ದುನ್ನ ತಮಂಟ ಐತಿ ನೋನ ಹದವತೆ ಐತಿ ದೀಲ ಹಿತೇತಿ ಅನ್ ತಮನ್ಗೆ ವಗೆ ಪರಿ ಸಂಕ್ರಾಂತಿ ಪುಲು ಅಂಕಿಯಲ ಪ್ರೇಮನಿಯ ನಗರೆ ಮದಕ ಮಹಾಗುಡಾಯ್ ಏ ತನ್ನೇವ ಮಹಾವಲಿ ಅರಂಗಿ ಕಾಲಯಕ್ ಅಪಿ ಮೇರನ ಭವದನ ದನ ಹುಸ್ಮ ಗನ್ನ ಅನಾನ್ ನೊಲಬೆನ ಭವದನ ದನ ಹದರೆ ಕರನ್ನ ಮೇರಿದ ತರಂಗ ಸಶೀಂದ್ರ ಒಬೇ ಮುಖ ದಿಕ್ಕುವೆ ಅಪಿ ಮೇರನ ಭವದನ ದನ ಹುಸ್ಮ ಗನ್ನ ಅನಾನ್ ನೊಲಬೆನ ಭವ ದನ ದನ ಆದರೆ ಕರನ್ನ ಮೇರಿದ ನೂರ ಅಮತಕ ಕಲತ್ತರಂಗ ಆಯ್ ಮತಕೇಟ ಗೆನಾವಾ ಮಗೆ ಉರ ಹಿಸೆ ಹಿಸ ತಬಾ ನಿಧಿಸುವ ವಿಂದ ಆ ಹಿಸೆ ಹೋ ತನಿಯ ತಿನ್ರಿಯ ಪೆದವು ಏ ಅಮಾರುಮ ಪೇರಾದಿನಿಯ ಸರಸವಿ ಮಾವತ್ ಮಗೆ ಉರ ಹಿಸತ್ ಇತ್ರಿಕರ ಏ ಗಿಯಾವೆನ ರಥಯಕ ಹೋದೆ ಕಲಾ ಜೀವಿತೇ